ಓಂ ಶ್ರೀ ಸಾಯಿ ಆರ್ತತ್ರಾಣ ಪರಾಯಣಾಯ ನಮಃ. ಓಂ ಶ್ರೀ ಸಾಯಿ ಅನಾಥನಾಥಾಯ ನಮಃ. ಓಂ ಶ್ರೀ ಸಾಯಿ ಅಸಹಾಯ ಸಹಾಯ.

ಪುರಮೀತ ಜಟಾಜೂಟ ಮುನು ಚಿರಮುನ ಮೆರೆಯಗ ಮಾರದು ಗೌತಮ್ ಪುರಮೀತ ಜಟಾಜೂಟ ಮುನು ಚಿರಮುನ ಮೆರೆಯಗ ಮಾರದು ಗೌತಮ್ ಪುರಮೀತ ಜಟಾಜೂಟ ಮುನು ಚಿರಮುನ ಮೆರೆಯ ಪಿಶೂಲಂಬುದಾತಿ ಪುತುಹರುಡು ತದಿಂ ತದಿಂ ತದಿಂ ತದಿತ ಕಯನು ಪಿಶೂಲಂಬುದಾತಿ ಪುತುಹರುಡು ತದಿಂ ತದಿಂ ತದಿಂ ತದಿ

ರಾಮ ಕೃಷ್ಣ ವಾಸುದೇವ ನಾರಾಯಣ ಹರಿ ಹರಿ ವಿಶ್ವರೂಪ ವಾಸುದೇವ ನಾರಾಯಣ ಹರಿ ಹರಿ